ಸ್ಮಹತೊಳಿವಾಸಿ ಅಜಯ ವಿಭುಕ್ತೆ ಗಜಾಯುಗ್ನಿ ಮೇ ಹರಿಯಂ ಕರಿಯಂ ಕರಿಮಹಿ ಮೇ ಚತುರ್ಚಕ್ರವರ್ತಿ ಚತುರ್ಚಕ್ರಭುಕ್ತೆ ಸ್ವಯಂಭು ಸುಭಂಗ ಸರ್ವಧಾ ಸರ್ವಯುಕ್ತೆ ದೋ ಕಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ ಸದಾಂಗ ಸಂಗೇ ಪಂಗಂ ವಿಭುಕ್ತೆ